ಸಾಮನ ಮಜುಗುಣ ಎಸ್ತಾರ ಪ್ರಿಗಾರಲಿ ಹೇರಗಾರಿ ಕೈಲಾಸ ಕಾಸುಜಿ ಕೋಶ ಮೊನ್ನೆ ಮಹೇರ ಬಣ್ಣ ಲಾಗಿ ಆ ಇಂದ್ರಪತಿ ಮಹಾರಾಜ ನಡೆಯಲ ಲಾಗಿ ಬಣ್ಣ ಲೈ

ಮಾರು ಸುದಿ ಸವೈಲಿ ಸವೈ ಬುಧಾತಿನಿ ನಿರೈ ವಿಭೂತಿ ಹಾರು ಸೃಷ್ಟಿಕಾ ಪಸಿಫೇರ ಮಾ ಪರಲಾಯ ಮಾ ಮೈಯ ಗ್ರಹಂತು ಭಗಾತ್ ಮುದೇಕಿ ಬಾಯಕ ಕೋಯ್ ಥೈನ ಕಹೆಲೆ ನಿರೈ ಸರ್ವೋ ಜಗಾತ್ सते रजर तमगण पञ्चय महाभूत दशै सृष्टिका पहिले मही थिए भगत कोही थिएनन् अरू